ತಕಿಟ ತಕಿಟ ಧಿಮಿ ನಾಟ್ಯಂ ತಕಿಟ ತಕಿಟ ಧಿಮಿ ಲಾಸ್ಯಂ ನಮಕ ಚಮಕ ಸಹಜ ನಟತ್ ಪ್ರಕೃತಿ ಪಾದಜಂ ನರ್ತನ ಮೇ ಶಿವ ಕವಚಂ ನಟರಾಜ ಪಾದ ಸುಮರಜಂ ಧಿರನನ ಧಿರ ಧಿರ ಧಿರ ಧಿರ.

ವಿಶಾರದ ಚಂದ್ರಸೇನ ಹೆಚ್ಚಿಯಾರಚಿ ಗಾಯಕಿಯಾನ ವಿಸಿನ್ ರಚನಾಕರ ಸಂಗೀತ ಕೊಟ ಇತುಮ ವಿಸಿನ್ ಗಾಯನಾಕರನ್ನೇ ಅನುಬುದ್ಧ ಹಿಮಿಯಂಗಿ ಲಂಕಾ ಗಮನ.